ಬೇಕಾರ ನಿಂದ ಕಟ್ಟಕನ ಪಾವನ ಮೂಲೆ ಊಟ ಗಏ ಬೇಕಾರ ರಹಾವ ಜಯ ಜಯ ದೇಖೋ ತೈ ತೈ ಸ್ವಾಮಿ ಕೋಯ ನ ಪಹುಚನ ಹಾರ ಜೋ ಜೋ ಕರೆ ಅವಗ್ಯಾ ಜನ ಕೀ ಹೋಯ ಗಯಾ ತತ್ಸಾರ ಕರಣ ಹಾರ ರಖವಾಲಾ ಹೋವಾ ಜಾತಾ ಅಂತ ನ ಪಾರಾ ವಾರ ನಾನಕ ದಾಸ ರಖೇ.